wati bzi komba kuva hina 14 yora zvina kwara 8 minutu zatikweni kwa dzva Mozambique kana swinene Monica Novella na Tomas Bruma kuva mihitisileni kuna kuyeni kungali khale hi ta tsutsuma hi ya kuma nakona ko ntswambi ya vhiki kambe pfumelani kuva hi tsutsuma hi ya kuma lebyi vunanga hikuva bzi tana kiliwo Rafael.